0: ಅಂತರಾಯಕರ ಔಷಧ ಪಾಲನ ಜಾತಿಕ ಮಂಡಳಿ ಪುನರುತ್ಥಾಪನ ಕಮಿಸಾರಿಸ್ ಜನರಲ್ ಕಾರ್ಯಾಲಯ ಸಹ ಸಿವಿಲ್ ಆರಕ್ಷಕ ಡಿಪಾರ್ಟ್ಮೆಂಟ್ ಎನ್ನ ಆಯತನ ಬಲಟ ಅದಾಲವ ತುರ್ತುರುಳ ಬಾಗಿನೀಮ ಸಹ ಮಹಜನ ಪೆಮಿನಿದ ಇದ್ರಿಪತ್ ಕಿರೀಮಟ ಮೆಮ ಇಕೈ ಇಕೈ ಅಟ ಅಂಕೆ ಒಸೇ ಹೆಕ್ಕಿಯಾವ ಪವತಿನ ಬವದ ನಿಯೋಜ ಮಾತೆ ಸುನಿಲ್ ವಟಗಲ ಮಹತಾ ಎಹಿದಿ ವೆಡಿದುರುಟ ಸಂದಹನ್ ಕಲ ತುಬುನಾ ಕೇಲೈ ಅದ ದಿನಮಿನ ಪುವತ್ಪದ ಸಂದಹನ್ ಕಲ ತಿವೆನ್ನ
1: ಏತಿಕಮ ಗೆಹನ ಅದ ಮೇ ಲಂಕಾದೇವ ಪುವತ್ಪದ ಸಂದಹನ್ ಕಲ ತಿನ ಎಲ್ ನಿನೋ ಎನ ಜನವಾರಿಯ ದಕ್ವಾ ಲಂಕಾವಟ ನಿಯಂಗಯ ವಗೇಮ ನಾಯಾಮ್ ಗಂಗ್ವತುರ ಅವದಾನಮಕ್ ಕೇಲ ತಮೈ ಸಂದಹನ್ ವೆನ್ನ ಆಹಾರ ಸಹ ಕೃಷಿಕರ್ಮ ಸಂವಿಧಾನೇ ನಿಯೋಜಿತೇಕ್ ಸಂದಹನ್ ಕರಾಯಿ ಕೇಲ ಅದ ವಿಮುಕ್ತೇ ಶ್ರೋದ್ರಿಗು ಲಂಕಾದೀಪರ ಗೆನ್ನ ವಾರ್ತಾವೆ ತೊರತುರು ಸಟಹನ್ ವೆನೋ ಎಲ್ನಿನೋ ದೇಶಗುಣಿಕ ಸಂಸಿದ್ಧಿ ಎಲಬೆನ ವಸರೇ ಮೂಲತೆಕ್ ಪವತೀಮಟ 97% ಸಂಭಾವಿತಾವಕ್ ತಿಬೆನ ಬವತ್ ಈ ಹೇತುವೆನ್ ಶ್ರೀಲಂಕಾವಟ ನಿಯಗೇ ಪಮನಕ್ ನೋವ ಅಧಿಕ ವರ್ಷಾವ ಗಂಗ್ವತುರ ಪಸೆಹಿ ಅವಶ್ಯ ಪ್ರಮಾಣೇಟ ವಡಾ ಜಲಯ ರೆಂದೀ ಪವತೀಮ ಸಹ ನಾಯಾಮ್ ವೆನಿ ಆಪದಾವದಾನಂ ಸದಹಾದ ಪೆರಸೂದಾನಂ ವಿಯುತು ಬವ ಲೋಕ ಆಹಾರ ಸಹ ಕೃಷಿಕರ್ಮ ಸಂವಿಧಾನೇ ಶ್ರೀಲಂಕಾವ ಸಹ ಮಾಲ್ದೀವೆ ನಿಯೋಜಿತ ವಿಮಲೇಂದ್ರ ಶರಣ್ ಮಹತಾ ಸಂದಹನ್ ಕಲಾ ಕೇಲಾ ಯದ ಲಂಕಾದೀವ ಪುವತ್ಪತೇ ಸಟಹನ
0: ಎದಗಮ ಪ್ರವತಿ ಮಾಧ್ಯ ಹಮುದಿ ಸಂದಹನ್ ಕಲ ತಿಬುನ ಅಜಿತ್ ವಿಜಯಮಾನ ಮಹತಾ ಅಪಿ ಪಸುಗೆ ದಿನವಲ ಎಲ್ಲಿನೋ ತತ್ವ ಪಿಲಿಬಂದವ ಕಥಾ ಕಲ ಪವತಿನ ತತ್ವತೆಕ ಅಗೋಸ್ತು ಮಾಸಿ ಅಪಿ ಮೇವಗೆ ವೆಸಿ ತತ್ವ ಬಲಾಪುರತುನೇ ನೆಹೆ ಮೇ ಮಾಸೆ ಸಾಮಾನ್ಯ ಪ್ರಮಾಣೇಟ ವಡ ಅಡುವೆನ್ ಲಭೈ ಕೇಲ ಅಪಿ ಪ್ರಕಾಶ ಕಲೆ ವರ್ಷ ಪಿಲಿಬಂದವ ಸೆಪ್ಟೆಂಬರ್ ಮಾಸೆ ಪುರೋಕಥನೆ ಕರನ್ನ ಅವನಿಶ್ಚಿತ ಪುಲ್ವಾನ್ ಕೇಲ ಅಪಿ ಕಿವ ಪೆಸಿಫಿಕ್ ಮುಹುದೇ ಬೆಂಗಾಲ ಬೊಕ್ಕ ಮುಹುದು ಪ್ರದೇಶೇ ಕೆಲಂಬಿಲಿ ಸ್ವಭಾವೇ ನೆತಿವೆನ್ನ ಪುಲ್ವಾನ್ ಇಯೇ ಇಂದಲ ಇಹಲ ಮಧ್ಯಮ ವಾಯುಗೋಲೆ ಕೆಲಂಬಿಲಿ ಸ್ವಭಾವ ಹಟಗಣ್ಣು ಅಪಿ ದೆಕ್ಕ ಪಸುಗೆ ದಿನವಲ ಸುಲಂಗೆ ವೆಡಿವೀಮ ದಕ್ಕನ ಲಬುಣ ಮಧ್ಯಮ ಕಂದುಕರೇಟ ಮೇ ವರ್ಷಾಪ ವೆಡಿಪುರ ಲಬುಣ ಮೇ ವರ್ಷಾಪತನ ತತ್ವ ಅದ ಪಾಂದರ ವನವಿಟಾತ್ ಅಪ ಬಲಾಪುರತ್ವ ವಾಕಿಲ ತಮೈ ಸಂದಹನ್ ಕಲ್ಲ ತಿಬುನೆ ಎಹಿದಿ ಎತಕಮ ನಾಯಾಮೆ ರತು ನಿವೇದನ ಗೆನ ಸಲಕಿಲಿ ಮತ್ವೆನ್ನ ಕೆಲ ಗೊಡನಗಿಲ್ ಪಾರ್ರೇಷನ ಡಿಪಾರ್ಟ್ಮೆಂಟ್ ಇನ್ನ ದವಸದಿ ಸಂದಹನ್ ಕಲ್ಲ ತಿಬುನ ಅವನ್ ಸಂದಹನ್ ಕಲ್ಲ ತಿಬುನೆ ಈ ದಿನ ಲಬುಣ ಅಧಿಕ ವರ್ಷಾಪತನ ಸಮಗ್ರ ಜಾತಿಕ ಗೊಡನಗಿಲ್ ಪಾರ್ರೇಷನ ಸನ್ನಿಧಾನ ಈ ರಾತ್ರಿ ಎವಗೇಮ ಅದ ಉದಾಸನ ಸಹ ಅದ ಮಧ್ಯಮ ಮಧ್ಯಾಹ್ನ ನಾಯಾಮನ್ ತುರಂಗ ವೀಮ್ ನಿಕುತ್ ಕನ್ನು ಲಭುವ ಕೆಲ ಸಂದಹನ್ ಕಲ್ ಈ ದವಸದಿ ಮೇ ಮಾಧ್ಯ ಹಮೇದಿ ಏನು ಅಪಿಗತ್ತೆ ಹೇಮ ಮಹಾನೂರ್ ಡಿಸ್ಟ್ರಿಕ್ಟ್ ಉಡುದುಂಬರ ಗಂಗ ಇಹರ ಕೋರ್ಲೆಯ ಪಸ್ಬಾಗೆ ಕೋರ್ಲೆ ಇವಾಗೇಮ ಪ್ರಾದೇಶಿಕ ಲೇಖಂ ಕೊಟ್ಟಾಸ ತುರುಟಾ ತೀಟ ಮತರವ ಕ್ಯಾಗಲ್ ಡಿಸ್ಟ್ರಿಕ್ಟ್ ಅಟಿಯಾಂತೋಟ ಪ್ರಾದೇಶಿಕ ಲೇಖಂ ಕೊಟ್ಟಾಸ ಇಟಾತ್ ನೋರ್ಲೆಯ ಡಿಸ್ಟ್ರಿಕ್ಟ್ ಅಂಬಗಮು ಕೋರ್ಲೆ ಸಹ ನೋಬುಡ್ ಪ್ರಾದೇಶಿಕ ಲೇಖಂ ಕೊಟ್ಟಾಸ ಬಲಟಾತ್ ಅದೇರ ತುನೆ ಅಟತೆ ಇವತ್ತಿ ಮೇ ರತು ನಿವೇದನೆ ಕುತ್ಕಲ ತಿಬಿನ ವಾಕ್ಯಲಾಯ್ ವೆಡದುರುಟಾತ್ ಸಂದಹನ್ ವೆಲತಿಬಿನ್ನೆ ಮೇಲಿ ಜನತಾವ ಮೇ ಸಂಬಂಧಿನ ಸಲಕಿಲಿ ಮತ್ವಿಯುತು ಬವತ್ ಮೇ ನಿವೇದನ ಸಮಗ ಅಣತೃದಾಯಕ ಸ್ಥಾನ ವಲಸಿದ್ರು ಜನತಾವಟ ಜನತಾವು ತಮಾಯ ಮೇ ಸಂಬಂಧಿನ ಸಲಕಿಲಿ ಮತ್ವಿಯುತ್ತೆ ಅಪಿ ಹಿಮ ಗತ್ತುತ್ತೆ ಹಿಮ ಖಾಂಡಿ ಆಶ್ರಿತವು ಇವಾಗಿಮ ಗಾಲ್ಪೆರ್ಲ ನಿಸ್ಥಾನ ಇವಾಗಿಮ ಎಲಮಾರ್ಗ ದಿಪಸ ಸಹ ಮಾರ್ಗ ದಿಪಸ ಕಡ ಇದಿಕರ್ಗಿನ ಇನ್ನು ಜನತಾವ ಮೇ ಸಂಬಂಧಿನ ಸಲಕಿಲಿ ಮತ್ವಿಯುತ್ತೆ ಕೆಲ ಸಂದಹನ ಮೇ ಸ್ಥಾನ ವಲಸಿದ್ರು ಅನಾಮ ಒಬ ಇಮ್ ಸ್ಥಾನ ವಲಿನ ಇವತ್ತಿಲ ಆರಕ್ಷಿತ ಸ್ಥಾನ ಕರಾಯ ನಲಿಸ ತಪ ಇಲ್ಲಾಸಿದ್ರು ವಾಕ್ಯಲಾಯ್ ಅದ ವೆಡಿದುರಟಾತ್ ದಿನಮಿನಪು ಅತ್ಪತಮೇ ಸಂಬಂಧಿನ ದೀರ್ಘ ವಿಸ್ತರ ಸಹಿತವು ಸಂದಹನ ಕಲ್ಲತಿಬೇನೆ
1: ಯಾಮ್ ಪ್ರದೇಶ ವಲಟ ಅಧಿಕ ವರ್ಷಾವ ಕೆದ ಹೆಲುನತ್ ಸಮಹಾರ ಪ್ರದೇಶ ವಲಟ ಕಡೀನ್ ಕಡಮೇ ವಹಿನ ವೆಸ್ಸಕ್ ತಮೈ ಪವತಿನ್ನೆ ತಿಕ್ಕಮ ಡೆಂಗು ರೋಗ ವ್ಯಾಪ್ತ ವೀಮೆ ಅವಧಾನಮಕ್ ಪವತಿನಾಕಿಲ ದಿಗಿನ್ ದಿಕಟಮ ವಾರ್ತಾವುನ ಅಪಿ ಲಕ್ಕಂಡ ಮಾರ್ನಿಂಗ್ ನ್ಯೂಸ್ ಅಲರ್ಟ್ ತುಲಿನ್ ವಾರ್ತಾಕರ ಡೆಂಗು ರೋಗಿನ್ಗೆ ಸಂಖ್ಯಾವ ಇಹಲೆ ಅಮೀನ್ ಪವತಿನ ಬವಾದತ್ ಲಕ್ಕಂಡ ಪ್ರವೃತ್ತಾಂಶ ತೊರತುರು ಸಂದಹಾನ್ ಕರ ಡೆಂಗು ರೋಗಿನ್ಗೆ ಸಂಖ್ಯಾವ ಅಸೋಹಾಯ ದಾಸ್ ತುನ್ಸಿ ಅಸೋಹಾಯಕ್ಲೆ ಸಿಹಲೆ ಅದ್ದಿ ಡೆಂಗು ಮರಣ ಸಂಖ್ಯಾವ 62 ವಿ ಎತಿ ಬವ ಜಾತಿಕ ಡೆಂಗು ಮರ್ದನ ಏಕಕ ಸಂದಹಾನ್ ಕರ ವರ್ಷಾವ ಹಮುವೆ ನವತಾತ್ ಡೆಂಗು ಅವಧಾನ ಇಹಲಯಾಮ ಹೇತುವೆನ್ ಮಧುರನ್ ಬೋವಿಯಮ ಪಾಲನೆ ಕಿರೀಮಟ ಜನತಾವ ಕೆಪವೇಯುತು ಬವಾಯಿ ಜಾತಿಕ ಡೆಂಗು ಮರ್ದನ ಏಕಕ ವೆಡಬಲನ ಅಧ್ಯಕ್ಷ ವೈದ್ಯ ಕಪಿಲ ಕಣ್ಣಂಗರ ಮಹತಾ ಸಂದಹಾನ್ ಕಲೆ
2: ಲಂಕಾವೇ ಮೇ ವನ ವಿಟ ರೋಗೀನ್ ಅಸೂಹಯ ದಾಸ್ ತುನ್ಸಿ ಅಸೂಹಯಕ್ ವಾರ್ತಾ ಎಲ್ಲ ತಿಬೇನು ಮೇನ್ ಸೀರ ಹೆತ್ತಾವ ಪ್ರಮಾಣ ಕಾಂತಾವನ್ ಗೆ ಮರಣ ಸಿದ್ಧ ಎಲ್ಲ ತಿನೋ ಸಹ ತುರ್ಸಿಯ ರತಿಯ ಕರಿಮ ಪಕ್ಷೆ ಮರಣ 62 ವಾರ್ತಾ ಎಲ್ಲ ತಿಬೇನೆ ರೋಗಿ ಸಂಖ್ಯಾವ ಅಡುಕರ ಗಣಿಮ ಅತ್ಯವಶ್ಯ ವೇನೋ ಇದನ್ನ ಅಪಿ ದನ್ನೋ ತಂಗ ಇದರಿಯಟ ಕಾಲಗುಣ ಡಿಪಾರ್ಟ್ಮೆಂಟ್ ಎಂ ಕೇಳ ತಿನೋ ಇಂಚಿ ಕಾಲ ಅತಿ ವೇಂಡ ಪುಲುವಂ ಕೇಳ ಇದನ್ನ ಏಕ ನಿಸಾ ನೆವತವರ ಜನತಾವಗೆ ಇಲ್ಲೈಟ್ ಇನ್ನೆ ಮೇ ಕಾಲಿ ತುಳದಿ ಕರಪು ಎ ವೆಳಸಟಹನ್ ದಿನಪತಾಮ ತಮಂಗಿ ಗೆವಾಲ್ ದರವಾಲ್ ಏಕಮ ತಮಂ ರಾಜಕಾರಿಕರಣ ಆಯತನ ತಮಂಗ ಯನ ಪೊದುಸ್ಥಾನ ವಿಧಾನ ದರ್ವನ್ ಯನ ಪಾಸಲ್ ತಮಂಗ ಯನ ಏ ಆಗಮಿಕ ಸಿದ್ಧಸ್ಥಾನ ಸಹ ವಿನತ್ ಏ ಪೊದುಸ್ಥಾನ ವಲ ಏ ಪಿರಿಸುತ್ತಾವೆ ರಕಗಂಡ ಕೇಳ ಮುಗದ ಇದ್ರಿಯದಿ ನ ಏ ವೆಹಿ ಕಾಲೇ ತೊಡದಿ ಮಧುರವನ್ ಬೋವನು ತಮೈ ಮೇ ರೋಗ್ಯ ಸಣ್ಣವೇ
3: ಡೆಂಗು ದಡಿ ಅವಧಾನಂ ಕಲಾಪ 175ක් රට පුරා 52ක් බස්නාහිර පළාතෙන් ඩෙංගු මර්ධනයට සහ පාලනයට අදාළ තොරතුරු ලබා දීම සඳහා ජාතික

0: ಆತತ ವಾಗ ಕಿಯನ ರೇಡಿಯೋ
1: ಧನ್ಯವಾದ ಟೈಮ್ ಪಾಸ್ ಕರನ್ನ ಒನ ನಾನು ಪೊತಕ್ ಕೇವನ್ ಫಿಲ್ಮ್ ಎಕಕ್ ಬಲನ್ ಹಬೈ ಏಕಟ ಮನಸ್ಸೆಕ ತೋರಗನ್ನೆ

0: FM 93.5, FM 93.7, La Conda, Radio ITN.
1: Kolamin katan, Radio Slon. Kolamu guan bidul pecahaya.
2: Lanka guan bidul pecahaya.
1: Sri Lanka guan bidul sang cahaya.
0: Radio Sivasaka. ಅವಲೋಕನೆಯ
3: ಆಚಾರ್ಯ ಧಾರ್ಮಿಕ ದಿಸಾನಾಯಕಗೆ ಅ ಸೆಂಚುರಿ ಆಫ್ ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಪರೇಷಣ ಕೃತಿಯ ಪಾತಕ ಕರಗಾತ್
0: ಶ್ರೀಲಾಂಕೆಯ ರೇಡಿಯೋ ಕರ್ಮಾಂತಿ ಅನಾಗತೆಯ ಕೊಯ್ಬಟದ
3: ವಿದ್ವತ್ ದೇಶದ ಸಮಕ ವಿವೃತ್ತ ಸಂವಾದಯ
0: ವಿಜಯಾನಂದ ಚಾಯ್ವೀರ್ ಆಚಾರ್ಯ ರಂಗ ಕಲಾಸೂರ್ಯ ನಾಲ್ಕು ಗುಣವರ್ಧನ ಅತುಲು ಮಾಧ್ಯ ಪ್ರಾಮಾಣಿಕೆಯಿಂದ ಸಹಭಾಗಿತ್ವೇನ್
3: ಅಕೋಸ್ತು ಹಾಯವನತಾ ಬೃಹಸ್ಪತಿಯಿಂದ ಫಸಲು ಸುನಟ
0: ಸ್ವಾಧೀನ ರೂಪವಾಹಿನಿ ಶ್ರವಣಾಗಾರೇರಿ
3: ಸಂವಿಧಾನಯ ರಾಜ್ಯ ಗುವನ್ವತುಲೆ ಪೋತ್ಪತ್ ಸಹ ಸಮಾಜ ಮಾಧ್ಯ ಅನುಮಂಡಲಯ
0: ಸಾಂಸ್ಕೃತಿಕ ಕಟಿವುದು ದೆಪಾರ್ತುಮೇಂತು ಸಮಗ ಲಕ್ಕಾಂಡ ಗುವನ್ವಿತುಲೆಯ

0: ಅಂದ್ರೆ ಆದರೆ ಬೆದಾಗನ್ನ ಓನೆ ಮನ ಸತೆಯ ದಿನ ದವಾಲು ಏಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮಿ ಜಾಮಿ.

ದಶಘಾತಕ ಜನತಾ ವಿಶ್ವಾಸೆ ಸಹ ಪ್ರಸಾದಿ ದಿನಾಗತ್ ಕ್ರಿಮಿರಾಜ್ ಆಯುರ್ವೇದ ಔಷಧ ಐಎಸ್ಒ ಎಸ್ಎಲ್ಎಸ್ ನವದಾಸ್ ಏಕ ದಿದಾಸ್ ಅಟ ಸಾಹತಿಕ ಸಹ ಜಿಎನ್ಪಿ ಪ್ರಮಿತಿಯ ಸಾಹತಿಕ ಕಲೆ ಕ್ರಿಮಿರಾಜ ನಿಷ್ಪಾದನೆ ಕುರುಳಾಸುವೆ ವ್ಯಾಲ್ಮಿ ಪನಿಯ ಹಂದಿ ತೈಲೆ ಮುಖ ಶೋಧನೆಯ ಕ್ರಿಮಿರಾಜ್ ಕರಾಲ್ ಗುಳಿ ಅತುಲು ಔಷಧ ವರ್ಗ ತೋಂಸೀಕರಕ್ ವಡಾ ದನ್ ಕಾಗಿಲ್ ಸ್ಲಾಫ್ ಅತುಲು ದಿವೈನ್ ಪುರಾ ಸೇಲುಮ ದೇಶೀಯ ಔಷಧ ವೆಲಿಂದ ಸಲ್ ಸಹ ಒಬ್ಬಟ ಲಾಂಗಮ ವೆಲಿಂದ ಸಲೇನ್.

0: ದೋರ ಗಂಗೆ ತಲು ನಹಿ ನಹದೆ ಮೇ ವಿ ಪೆನಿಲ್ಲ
1: ಸಮ ಅನುಗ್ರಹಯ
2: ವಾರ್ತಾ ಪಿಟ ವಾರ್ತಾ ಕಬನ ಕೋಟಿ ಅಟೇ ಎನ್ಎಲ್ ವಿ ದನಡಿ ತಹನೆ ಅನುಪ್ರಾಯ ರಟೇ ಸಂವರ್ಧನೆಯ ತೆವಂತ ಶಕ್ತಿಯ ಕ್ವಿಮಿನ್ ಒಬ ದಿನವ ರಟ ದಿನವ ದನ ನಿಧಾನೆ ಬಿಲದಿ ದಿನ ಒಬ ಕೋಟಿಪತಿಯ ಕುವನ್.

ನಿರಂಜನ ಸರ್ವಜ್ಞ ಶಿಲ್ಪಿನಿ ಗಾಯನಾಕರಣ ಬಗ್ಗೆ ಇದು ಸಮುಚ್ಚಯ ರಸವಿಂದನ ಅತ್ತರತ್ತುಲ ಅಪಟ ಅನುಗ್ರಹಕ ತುಕರನ ಅನುಗ್ರಹಕ ಬೌತನ್ ಪಿಲಿ ಮದವತ್ ಮತಕ್ಕರನ್ನ ತೋರ ಅಪಟ ಅನುಗ್ರಹಕ ತುಕರನ ಅಪಿತ ಕತ್ತಲ್ ಬಂದಗಿನ ಇನ್ನೋ ಎನ್ಎಲ್ ಬಿ ಮೇ ವಸರತುಲದಿ ಗಿವಿಗಿ ಮಾಸ ಹತಕ ಕಾಲೇತುಲ ಧನ ನಿಧಾನೆ ಲುತ್ರಯತುಲಿನ್ ಸುಪಿರಿ ತ್ಯಾಗಲಾಬಿನ್ ದೆದನಿಕ್ ಲಕ್ಷ ವಿಸ್ಯ ತ್ಯಾಗಲಾಬಿನ್ ತಿಸ್ಪಾಸ್ ದಿನಕ್ ದಿಲಕ್ಷಿ ತ್ಯಾಗಲಾಬಿನ್ ಹಾರಸಿ ಪನಸಾತ್ ದಿನಕ್ ವಗೇಮ ಮಾರ್ತು ಫಲವಿಂದಾಸಿತ ಪಟಂಗತ್ ಸಂದೆ ಬೋನಸ್ ತುಲಿನ್ ಗಿವಿಗಿ ಮಾಸ ಪಹಕ ಕಾಲೇತುಲದಿ ದಸದಾಸಿ ತ್ಯಾಗಲಾಬಿನ್ ನಿರ್ಧಾಸ್ ತುನ್ ಸಿವಿಸಿ ಹತ್ತಿನಿಕ್ ವಿಹಿಕರಾದಟ ಧನ ನಿಧಾನೆ ಲುತ್ರಯ ಪತಟ ಹೆಕೆ ಅವೈಲಬಿಲ್ ತೇನ ದೆನ್ ಜಾತಿ ಮಹಧನ ಸಂಪತ್ ಧನ ನಿಧಾನೆ ಉಬತ್ ಮಿಲದಿಗಿನ ಕೋಟಿಪತಿ ಸಿಹಿನ ಸಭೆ ಕರಗಾನ ಕೆಲವು ವಾದಿನ ಮತಕ್ ಕರ್ನ ಜೀವಿತ ಸಿಹಿನೇಟ ವಾಸನಾವೆ ಆಶೀರ್ವಾದಿಯ ಜಾತಿಕ ಲುತ್ರಯ ಮಂಡಳಿಯ ಇವಾಗಿ ಮತಮಾಯಿ ಅಪಿತ ಕತ್ತಲ್ ಬಂದಗಿರಿ ಅಂಕೆಕೆ ಡೋಮಾ ವಿಕುಟ್ನೆ ಅಂತ ಗೆನ್ನ ಬಿದಾಹರಣ ಮಾರ್ಕ್ಸ್ ಪೆನ್ ಹೋಲ್ಡಿಂಗ್ಸ್ ಆಯ್ತನೆ ದೆನ್ ಡೋಮಾ ಕಲ್ವಡಿ ವಾತ್ ಕಿರಿಮೆ ಯಂತ್ರ ಕೆನ್ನು ಸಹಲ್ ವಿಂಕರ ಗೆನಿಮೆ ಯಂತ್ರ ಸಹಲ್ ಹೆಸರುಂ ಕಿರಿಮೆ ಯಂತ್ರ ಎತ್ತಲು ಸಹ ನಿಷ್ಪಾದನೆ ಸದಾವಶ್ಯ ಸೀಲು ಯಂತ್ರ ಉಪಕರಣ ಎಕ್ಕಮ ಬಹಳ ಕಟ್ಟೆ ಲಬಾಗನ್ನು ಪಹಸುಕಂ ಸಾಲ್ಸಲಾತೇನ ಮಿಮೆ ಯಂತ್ರ ಉಬಟ ಅವಶ್ಯ ಧಾರತಾವನ್ ಗೆನ್ ಲಬಾಗೆ ನಿಮಿ ಪಹಸುಕ ಮತ್ ಸಾಲ್ಸಲಾತೇನ ಬಗ್ಗೆ ಭೂಮಾದ್ರನ್ ಸಹಿ ಪಾಪ್ ಕರ್ನ ನಂಬರ್ ದಿಸಕ್ಕೆ ಅಲ್ಲಿನ ಪಾರ ಮಹಾರ್ಗ ಮತಮಾಯಿ ಮಾರ್ಕ್ಸ್ ಪೆನ್ ಹೋಲ್ಡಿಂಗ್ಸ್ ಆಯತನೆ ಸ್ಥಾಪಿತ ಕರ್ಲತೆಯನ್ನು ಬಿಂದು ಏಕೈಕೈ ಹತೈ ಹೆಟ್ಟ ಹತೈ ಅನುಪಾಯ ಹೆತ್ತ ನವೇ ತಮೈ ದುರಕಥನ ಅಂಕೆ ಇವಾಗೆ ಮತಮಾಯಿ ಅಪಿತ ಕತ್ತಲ್ ಬಂದಗಿರಿ ಅಸ್ಫುಲಂಕ ಇನ್ಶೂರೆನ್ಸ್ ಆಯತನೆ ಅಡಸಿಯವ ಸಗದ ವ್ಯಧಿಕಾಲ ಯಾಕ್ತಿಸ್ತೆ ಜೀವಿತ ರಕ್ಷಣ ಉಪಹಿಮೆ ಅಂತ ವಿತರಾಕ್ನೇವೆ ಅಪೇ ರಟೆ ಮುಳು ಮಹತ್ ಜನತಾವಟ ಪ್ರತಿಲಾಭ ರಸಾಕ್ ಲಬಾದು ಅಸ್ಫುಲಂಕ ಇನ್ಶೂರೆನ್ಸ್ ಲೈಫ್ ಅದಮೆನ್ ಹೆಟ ಉಬರಾಕಿಮಿನ್ ರಟಮ ರಕುಮಟ ಕ್ಯಾಪಬೇಸಿ ಅಸ್ಫುಲಂಕ ಇನ್ಶೂರೆನ್ಸ್ ಲೈಫ್ ಪಿಯಕುಮೆನ್ ಮವಕಮೆನ್ ಇಗನತ್ ಬಹುಮ ಆದರಿಂಗ್ ಸಿಹಿಪಾತ್ ಕರವಾ ಅಭಿ ನವತತ್ ನಿರಂಜಲ ಸರೋಜಿನಿ ಸ್ವರೇ ಸಮಗೆ ಅಗಹರುವಾದ ಸಂದದಿಯ ಧಾರೆ

ಸಮಯ ಸೂತ್ರ ದೇಶನಾವ ಮಹಾಕಾರುಣಿಕ ಬುದುರಜಾನನ ವಹನ್ಸೇ ವಿಸಿನ್ ಲೋಕ ಸತ್ವಯಾವಿತ ಅನುಕಂಪಾವಿನ ದೇಶನಾ ಕರ್ಣಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾ ಸಮಯ ಸೂತ್ರ ದೇಶನಾವ ಅತಿ ವಿಶೇಷ ಹೋಗಿ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೇ ಇದಾ ಕಪಿಲ ವಸ್ತು ನಗರಾಸನ್ನೇ ಮಹಾವನಪಿತ ಏಕಾಲೋಕ ಕರಮಿನಿ ಸಮಸ್ತ ಮಹಾವಿಶ್ವಥಲೇಮ ಬುದ್ಧಾಜ್ಞಾ ಛತ್ರೇಟ ಹಸು ಕರಮಿನಿ ಪವತ್ಮನ ಲದ ಮೇ ದೇಶನಾ ವಿಶೇಷೇನ್ಮ ಸಜಾಯನಾ ಕಿರಿನ್ನೇ ಸಮ್ಯಕ್ ದೃಷ್ಟಿಕ ದಿವಿದೇವತಾಂ ವಾಂಸೇಲಾಗಿ ಎಲ್ಮ ಬೆಲ್ಮಃ ಆಶೀರ್ವಾದ್ಯ ಅಪೇಕ್ಷಾವಿನಿ ಇದಾ ಬುದುರಜಾನನ್ ವಹನ್ಸೇಗೆ ಶ್ರೀಪಾದ ಮೂಲೆಹಿ ಗೌರವಾಭಿವಾದನ ಪೂರ್ವಕವ ದಸ ದಹಸ ಚಕ್ರಾವಾಟ್ಯನ್ನಿಸಿತ ಸಪಮಿನಿ ಮಹಾನುಭಾವ ಸಂಪನ್ನ ದಿವ್ಯ ಗಣಯ ಬುದುರತುನ್ ಸರಣಗಿಯ ಯಂ ಪಿಂಬತಿ ವೇನಂ ಏ ಅಯ ಕಿಸಿದ ಅಪಾಯಗಾಮಿ ವನ್ನಿ ನಟಯ ಕಿಯಮಿನಿ ಬುದ್ಧ ಪ್ರಮುಖ ಶ್ರಾವಕ ಸಂಘರತ್ನೆಯಟ ಸ್ವಕೀಯ ಅತ್ಯಂತ ಗೌರವೆಯ ಪುದಗಲಹ ಮೇ ವನಾಹಿ ವಿಶ್ವಗತ ದಿವ್ಯ ಶಕ್ತೀನ್ ಏಕರಾಶಿ ಕರಮಿನಿ ಜೀವಿತೇಟ ಎಲೆಮಿನ ಸಕಲಾಂತರಾಯ ದುರುಕುಟ ಸಿತ ಶಾಂತಿಯ ಸೆಲಸಿ ಮೇಲ ಮಹೋಪಕಾರಿ ವನ ಪರಿತ್ರಾಣ ಧರ್ಮಿಯಕಿ ಸಿಯಲು ದಿವ್ಯನ್ಗೆ ಆಶೀರ್ವಾದಿಯ ಪಿನಿಸ ಏ ಮಹಾನುಭಾವ ಸಂಪನ್ನ ಮಹಾಸಮಯ ಸೂತ್ರಯ ಸದ್ಯ ಸ್ಥಿತಿನ್ ಸಜ್ಜಾನ್ಯ ಕರುಣ ಲಭನೆ ಪೂಜ್ಯ ಗಣಿ ಕುಮುರೇ ಶಾಂತ ಸ್ವಾಮಿ ವಹನ್ಸಿ.